me nsama ba me ya ade ba kopɛ na ye wo nyankopɔn ko na wo nim na sɛ me ye wo nyankopɔn heart me ye wo nyame wa koma de me jidi na me jito me sɛ wo nyankopɔn me kɔ so aso ja no ɛwɔ me so